0: ದೀದಿ ಹಿಂಗಾನ ಕತೆ ಏನ ಮಾಡಿ ಒಗರ್ ಮಾಡಿ ಅಡಿ
1: ಏನಮ್ ದೀದಿ ಬಾರಂಜೆ ಬಾರ ಕತೆ ಮಂಗಸಲು ಅನ್ಮಲ ಕಾಣ್ಬೇಟೆ ಮಲ್ಲೆ ದೀದಿ ದೀದಿ ಮಲ್ಲ ತಿತ್ತಲೆ
0: ನಮಿ ಆಸಾಮ್ ಜಿ ತುಮ್ ಕನಿ ಮಲೇರಿಯಾ ಪೋರಿ ಕತುಮ್
1: ಬಾರಂಜೆ ಎಂತಿನಿ ಟಿವಿ ಪಿವಿ ಡೆಲಿ ಅಂತ ಮಲ್ಲೆ ನಾ ದೀದಿ ಸಲು ಆರೋಗ್ಯ ಕೇಂದ್ರ ಆಯ್ತೆ ದೀದಿ ದೀದಿ ಸಲು ಪಾಂಗ್ತಾಜಿ ಮೆಡಿಕಲ್ ಪಾಸ್ಟರ್ ಮೆಡಿಕಲ್ ಆಯ್ತೆ ಕೋಪಾ ಪಾಂಗ್ತು ಜದಿ ಜದ ಡುಂಗ್ ನಾಯ್ತಿ ಅಂದ್ರೆ ಪೊದಿಲ್ ಡುಂಗ್ ನಾಯ್ತಿ ನಾ ಕಟ್ ಜಾಕರಿ ಆಜ್ಞಾ ಸಲು ಅನಿ ಆರೋಗ್ಯ ಕೇಂದ್ರ ದೀದಿ ಇಂದ ಜಾಕರಿ ಪಾಂಗ್ತಾಜಿ
0: ಸಾಬುನ್ ಬಾ ತಿನ್ ಆಸಿನಾ
1: ಸಾಬುನ್ ಸಲು ಆಸಿನಾ ಆಸಿ ಆಸಿಲೆ ಪೈಜನ್ ಜಿ ಜಾಂಗ್ ಎಂ ಬಲೋಗ ಮಲ್ಲೆ ಉಪಂಗ್ ತೈ ಆಲೆಂ ತೈ ಬಾರಂ ಜೆ ಪೈಜನ್ ಸೋ ನಿರುಮ್ ಡೆಂ ಬಾರ ಆಲೆಂ ತೈ ತೋ ಸಾಬಿ ಮರಕ್ ಪೈಜಾ ಡೋ ಎಂ ಗೋ ಮಂಗ ಜೀವಾಣು ಸಾಬಿ ಯಾನಿ ಸಂಕ್ರಮಣ ದೇತ ಲಗೆ ಮಲ್ಲೆ ಆಲೆಂ
0: ಅಮಿ ಪದ್ಧತಿ ಸಾಬುನ್ ಆಸಿ ಆಸಿಲೆ ಆಜ ಕೋಲೆ ಎತಲೆ ಮೋಸಾರಿ ಜಾ ಕಿ ಸಮಜ
1: ಮೋಸಾರಿ ಸಾಬಿ ಜೆ ಮೋಸಾರಿ ಗರ್ಭವತಿ ಮಾಡೆ ಐತಿ ಡೆಗೋ ನೆತಿ ಲೆಮಿ ತೋ ಮೋಸಾರಿ ದಿನ ಡೆ ಜೆರೈತಿ ನ ಕತಿ ನ ಸಾಬಿ ಮರ ಮೋಸಾರಿ ಜಾ ಕಿ ಜೀವಾ ಡಿ ಮನ್ನ ಬಲ ಗಾ ಗಾಂ ತೈ ಗರ್ಭವತಿ ಮಾರ ಹನಿ ಬಾರಂ ಬಾರ ಅಪುಂ ತೈ ಗರ್ಭವತಿ ಮಾಡೆ ಬಾರ ಮೋಸಾರಿ ಠಾಂಗಿ ಕಿ ಡಿ ಮನ್ನ ಲ ಗಾ ಗಾಂ ತೈ ಬಾ
0: ಮೋಸಾರಿ ಜಾ ಗಾ ಡಿ ಜೀವಾ ಡೆ ದಿ ಸಮಜ ಜಾ ಸಲೆ ಇತಿ ಇತಿ ಬಾರಂ ಅಪುಂ ತಿ
1: ಮಲ್ಲೆ
0: ಅಗೋಂ ಬಿನ
1: ಸಾಬಿ ಸಲು ಮೋಸಾರಿ ಜಿಲೆ ಡಿ ಮನ್ನ ಬಾಕತ್ತೆ ಆಪತ್ರ ಕತ್ತಿ ನಾ ಹತ್ರ ಬಾರ ಕನಿ ಕತ್ತಿ ಜಾಕರಿ ಲೋಗ ಗಾನ್ ಬಿಂದ ಲಮಿ ತೋ ಡಾರೆ ಆರಿ ಕಾ ಮೋಸಾರಿ ಜಿಲೆ ಆ ಬಿಂದಿ ಮನ್ನ ಬಲೋ ಕತ್ತಿ ನಾ ಪಾಯ ಡಕ
0: ಅಮ್ಮ ನಮಿ ಕನಿ ಗೋರ್ಜಾ ಗೋರ್ಜಾ ಕಡಿ ಸ್ಪೋ ಕನಿ ಕಿನಾ ಮಂ ಬರ ಸೋಲಿ ನಮ ಸೋಚಿ
1: ಪೋ ಸಲಿ ತಿ ಜಾಗ ಲಮಿ ರೆ ಸಕ ನಾಮ ತಿ ಸಲಿ ತಿ ಕಾಟೋ ಜಾಕರ
0: ತಿ ಜೆ ಸೋಯ ಎಲೆ ನಮಿ ಗೋರ್ಜಾ ಲೆ ಟೈರುಂ ಜಿ ಕನಿ ಲೋಂಗ ರಂ ಜಾಕರಿ ಕನಿ ಜಾಕರಿ ಡಾ ಡಕುಲಿನ ಜಿ ಸಮಜುಂ ಜಾ ಖಾಲ ಡೆಪ
1: ಖಾಲ ಡೆಪ ಗಾನ್ ಸಬ್ ಸೋಲ್ತಿ ಆಸಾಡಲ್ ಬಡಿ ನೆಮಿ ಪಾಸಿಟ್ ಡುಂಗ್ ನಾಯ್ತಿ ಲಗಿ ಅಮಂಗ್ ಬಾಯ್ ಮ್ಯಾಲೇರಿಯಾ
0: ಲೋಂಗಿ
1: ಡುಂಗ್ ನಾಯ್ತಿ ಲಮಿ
0: ಜಬಾರಿ ಗೋರ್ಜಾಂಗ್ ಡೆ
1: ಪಾಪುರ್ ಗೋರ್ಜಾಂಗ್ ತೆನೆ ನಮಲ್ಲ
0: ಅಂಗರ್ ಬಾಬುಂಜಿ ಅನ್ಸಲ್ ಬಾಬುಂಜಿ ಅಂಗರ್ ಬಾಬುಂಜಿ ಜಾಂಗ್ಲಿ ಜೀವ ಸೋನಾರಂಜಿ
1: ಲೇಬು
0: ಜಲ್ದಿ
1: ಗರ್ಜಾಂಗ್ಲೆ ಆಪಸಿ ಗರ್ಜಾಂಗ್ಲ ಅಖಾಂಗಿ ಅನುಮಾನಿಕ ಗಾನ ಬಾರ ಡೆತಿ ಕಾಜಾ ಗುಲ್ಜಿಸು ಗುಲ್ಜಿ ಅಜಾರ ಬಾರ ಆಯ್ ಪಚಾಸ್ ಟಂಕಾ ತಿಂಜಿ ಕತಿ ಪಚಾಸ್ ಟಂಕಾ ಆಯ್ ಬಾರ ಲು ಡಿ ಆಲೆಬು ಕತಿ ತಿಂತಲೆ
0: ಸರ್ಕಾರ
1: ಸರ್ಕಾರ ಗಾನ ಬಿನ್ನೆ ಅಟ್ರಾ ಬಾರ ಲು ಆಜ್ಞಾ ಅಟ್ರಾ ಬಾರ ಲು ಆಯ್ ಬಾರ ಮನ ಕರ ಗಲ್ಲೆ ಡೆಲಿವರಿ ಆಯ್ಲೆ